0: ಬದೆ ಬದೆ ಸಾಕುತ್ತಿ ರೇಡಿಯೋ ಬರೀ ತೋ ಭಾಯ ಮು ಭಿಜೋ ರೇಡಿಯೋ ರೇ ರೇಡಿಯೋ ಮರ್ಸಂಗಿರಿ ತಮು ಗೇರಿ ಸಮಾಚಾರ ಖಲ್ ಖಾಇಬ
1: ಆಮೇ ದಿನೇ ಗಮ ನಿಯೇ ಬಸೋಮಲೇ ಆಮೇ ಏ ಛಾಲ ಜೆ ಭಿಜೋ
0: ಬರ ಥಾಲಿ ಬದೆ ಸೇವಾ ಗ್ರಹೀ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಸರ್ವೆ ಕೇಂದ್ರೀಯ ಸದಸ್ಯ ರೀ ಲಮ್ಜುಮ್ ದಕಲೇ ಆರಚನ್ ಕೋಟರ್ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರಿ ಪಿ ಬರಿ ಲ್ಯೂಲು ಜಾನ ನೇತಾ ಮೈ ನ್ಯೂ
2: ಕೇಮೇ ರೇಡಿಯೋ ಮರ್ಸಂಗಿ ದಕಲೇ ದಿನೈ ನಾನರ್ಬೆ 8 ಬಜೆ ಖಬೇ ತಮು ಕೇ ಸಮಾಚಾರ ನಿಯೇ ಬರಿ ಆಮೇ ದೋ